ಕಾಮಾತ್ ಕಾರನ್ ಸಂಗೂ ನಕೋ ಅಲ್ಲಿ ಅಲ್ಲಿ ಸಂಧಿ ಸೋಡು ನಕೋ ಅಗ ಕಾಮಾತ್ ಕಾರನ್ ಸಂಗೂ ನಕೋ ಅನಿ ಅಲ್ಲಿ ಅಲ್ಲಿ ಸಂಧಿ ಸೋಡು ನಕೋ ಅನಕ್ಲಿ ಬಿಚ್ಚಾ ನದಿ ಕಿನಾರಿ ಸಂಗಚಿ ಹೈ ಮಜರಾನೀಲ ಆಜ ಸಂಗಚಿ ಹೈ ಮಜರಾನೀಲ ಆಹಾ ಬೋಲ್.